0: ಗದಗೆ ಕೊನ್ನೇಲೆ ನಿಲ್ಲುರುಂಗುಂಗುಲು ನೀಡುದು ಪೆದೆಯು ಕರಹೊಲುದ ಆಗಿತ್ತದ ನಿಲ್ಲುಮದೆತ್ತದ ಆಗಿತ್ತದ ಅಲವತ್ತೊಂದು ಬರುಮದೆ ಗಿಟ್ಟಿದ ಉಲ್ಲು ನಿಂದಿದ್ದಾಗ ಗಲುಲರಾಗಿ ಹಿಂದಿದೆ ಪೊಗ ದೇ ಉತ್ಸವಲಾನೆ ಎಲೆ ರೊಕ್ಕದ ಕೈಯ ಚಿಕ್ಕಿ ಉಂಗುಗ ಗಲುಲರಾಂಬ ಪಾಚೆಲಮಿಯ ನೆ ಒಮು ಮುಸೊಬಲು ವಿನ ಬಲಿಯೇ ಪೊತ್ತುಗೊಯ ಪಲ ಈ ಬುಲಬನೆ ನೋಯು ಸುಲು ನಿಂದಿಯ ಅನ್ಯೊತ್ತಿನ ರೊಗತೆಯ ತುಮ್ನೋದ ಲಫಿ ತುಮಿಂದಿರು ನ್ಯೊತ್ತನೇನೆ ಎನೇಬದ ರೂಬ ರೂವಿನ ಸೊಬಲು ವಿನ ಬಲಿಯೇ ಪೊತ್ತುಗೊಯ ಅದೇಗೆ ಕಂದೆ ಉರೆಯ ಸಿಂಗ್ ಪೊತ್ತುಗುದ ನಹೋದಿತ್ತಿನ ಒಂದು ತುಮ್ನೋದ ಅಲಫಿಯ ಸೊಬರು ಕಂದೆ ಉರೆಯ ಸಿಂಗ್ ಪೊತ್ತುಗುದ ತೊಂದುನೆ ಮಿನಿಸ್ ವೈ ಜೊನ್ನೆ ತುಮ್ನೋದ ಅಲಫಿ ತುಮೇ ಎನ್ನಿ ಲಿಸುರೆಯ ಪದಮ್ನ ನೋನೆ
1: ಪೊಸಿಸುರೆಯ ನೀರು ಸಾಕೆ ಬಂಗ್ಮಾಯ ಕಿತ್ತಿನ ನಾಬ್ದುಬ ನಿನ್ನ ನ್ಯಾಯ್ ಕಬ್ ಕನ್ನೆ ಕಾನ್ ಕೊಕ್ಕೊಂಡ ಅಂದ್ರೆ ಸಾಕೆ ಬ್ಲಾನ್ ಯಾರು ನಾ ಪಫ ಮಿಲ್ಲ ಬೋಕ ಬ್ಲಾನ್ ಯಾರು ನಾ ಇಂಜಾಮ್ ಸೌ ಕಂಜ ಮೊಪೋಟ ಬಿ ನಾವು ಈ ಕ ಪುಯಿನಿ ನಾ ಕಿಯೋಟ ಸಾಯಿ ಪುಯಿನಿ ನೀ ದಾಲ್ ಕಂಡು ಸಾಕೆ ದಪ ಸೊಕೋ ಡೇ ಅತಕ್ಪಾಮೆ ಮಾರಿತಿ ಮ ಅತ್ತಂ ಪುರ ಬ್ಲಾನ್ ಪುಯಿ ಯಾರು ಲಿಲಿ ಮೊ ಸೌ ಕಂಜ ಮೊಪೋಟ ಬಿ ನಾವು ಮೊಂಕು ನೀಲು ಕಿಯೋಟ ಸಾಯಿ ಮೊಂಕು ಸಾಲಾ ದಾಲ್ ನಮ್ಮ ಸಾಯಿ ಕರ ಅತ್ತಂ ಪುನ್ ನಾ ಗ್ರಾನ್ ಲೋಮೆ ಅತ್ತಂ ಪುರ ಬ್ಲಾನ್ ಯಾರು ಇಲ್ಲಿ ಬಾ ಸಾಕೆ ನೆ ಅಚ್ಚಾ ne chula ga bana leke ne da ka blati na du baba ya ne acha ne lejo ngwa mbi abana na tina yiro ngob na kan ya ne ma ba jala ngwa ka trna ka ne ngwa ka na du baba ka fala ban ka ta de ka do na du baba pour kinye koma sa ke ne trete ka tang ma ko mo kinya fiba a simple to na ti sa trete ko da ko na apipi ka kwen gba po abora ya na na che bo baba nga ya anya bon